ಗಾವ ಮಾವು ತಾತಿನ್ ತಿನ್ನ ತಾತಿನ್ ತಿನ್ನ ತಿನ್ನ ತಿನ್ನ ತಿನ್ನ ತಿನ್ನ ತಿನ್ನ ತಿನ್ನ ತಿನ್ನ ತಿನ್ನ ತಿನ್ನ ತಿನ್ನ ತಿನ್ನ ತಿನ್ನ ತಿನ್ನ ತಿನ್ನ ತಿನ್ನ ತಿನ್ನ ತಿನ್ನ ತಿನ್ನ ತಿನ್ನ ತಿನ್ನ ತಿನ್ನ ತಿನ್ನ ತಿನ್ನ ತಿನ್ನ ತಿನ್ನ ತಿನ್ನ ತಿನ್ನ ತಿನ್ನ ತಿನ್ನ ತಿನ್ನ ತಿನ್ನ ತಿನ್ನ ತ